ಚಿಗುರು ಎಕ್ಕ ವಚನ ಗಳಪದ ಸತಿಯ ಗಾನೆ ಮೊದಲಿನ್ ತ್ಯಾಗಿದಿ ನನ್ನ ಮೇ ಪಟಾಂಗಾನೆ ಅಕುರೆನ್ ಅಕುರೆ.

0: ಹದರವಾಟೆ ಹದರವಾಟೆ brought to you by
1: ದಿನನ ಲೋಕುಮ ಸುಪ್ರೀಂ ಟ್ಯಾಗ್ ಇದನೆ ಕಮಲೋತರಯ್ಯ NLB ಮೆಗಾ ಪವರ್ ಒಬತ್ ಅದಮ್ಮ ಮಿಲದಿ ಕನ್ನ
2: ಹೀರು ಪಾಯನೋಮಿನ್ ವಿಶ್ವಾಸ ಹೀರು ಸಾಲ್ ಒಬಗೆ ಲಂಗಮ ವಿಲಂದ ಸಲಿನ್ ಅದಮ ಮಿಲದಿ ಗನ್ನ
3: ಒಯತ್ ಪಹಲೆಟ ವಶಿ ವೆನ್ನ ಫಿನಿಶಿಂಗ್ ಮಹಲಕ್ ನಂ ಕಲರಪ್ ತಮೈ
4: ದನೋಮ

ಅಕ್ಕನಾಥ ವೂ ಅಪ ತಥಾಗತ ಸಮ್ಮಾ ಸಂ ಬುದುಪಿಯಾನನ್ ವಹಂಸೇಗೆ ಅನಿಮಿಸ ಲೋಚನ ಪೂಜಾವೆನ್ ಪಿದುಂ ಲೆಬೂ ಉತುಂ ವಿಜಯಶ್ರೀ ಜಯಶ್ರೀ ಮಹಾಬೋಧಿನ್ ವಹಂಸೇಗೆ ರನ್ ಖಂದೇ ಪಿಹಿಟ ಆರಕ್ಷಾವ ಆಶೀರ್ವಾದೆ ಅಪೇ ಜೀವಿತವಲಟ ಸಲಸೇವಾ ಕೇನ ಉತುಂ ಪ್ರಾರ್ಥನಾವೆನ್ ಅಪ ಬೋಧಿವಂದನಾವಹ ಏಕಾತ್ಮಿಕ ವೆಮು.

0: rẻ,
1: bán ra rẫm rẻ.
2: ಕೆಸೆಯಾದ್ರೆ ಹಂಗನ್ನು ಬೇಗಿಲ್ಲ ತೀನುವನಿವೆ. ಕೆಸಟ ಸಿದ್ದಾಲೇಪ ಕೆಸ ಸಿರಪ್ಪೆಗ ಬಿವಾಮ ಹಂಗನ್ನು ನಿಮಗೆ ನೆತಿಕೆಲ್ಲಮ್ಮ ದಾನ್ನ ಪುಡು
3: ನಿಯಮ ಆಯುರ್ವೇದ ಒಸು ಕೆಸ ಸಮನೀ ಕರಾಯಿ
4: ಮಾರೈನಿ
3: ಮಾಸ್ಟರ್ ಗೈಡ್ ಪ್ರಕಾಶನ 2025 ಸಮಗ ಉಸಸ್ ಪೆಲ ಪಸುಗೆ ವಿಭಾಗ ಪ್ರಶ್ನೋತ್ತರ ದೆನ್ನಿಕುತ್ ವಿಯತ ಚಿಲ್ಡ್ರನ್ಸ್ ವರ್ಲ್ಡ್ ಕೆರ್ನಿಯ ಮಾಸ್ಟರ್ ಗೈಡ್ ಬೊರೆಲ್ಲ ಸಹ ಲಂಗಮ ಪೊತ್ತಲಿನ ದೆನ್ಲಬಾಗನ್ನ ಬಿಂದು ಹೆತ್ತವೈ ತುನ್ಸಿಯ ಧಾತುನೈ ತಿಹೈ ತಿಸಾಯ
5: ರಟ್ಟಕಟ ಬನ ಅಹನ್ನ ಕಿಯಾದುನ್ ದವಸ ಅವಸನ ಅಸಿನ ಸದಹಂ ಸುರಯ ಸದಹಂ ಸುರಯ
3: ನಿತ್ಯಫಿಂ ಧರ್ಮ ದಕ್ಷಿಣ ಧರ್ಮ ದಕ್ಷಿಣ
6: ಮತ್ತಕ ಹಿಟ್ಟಿನಮ ಪಿಂಕಮಕ್ ಜೀವಿತ ಕರಗಂಟುನ ಪಿನ್ನ ಈ ಪಿಂಕಮ ಒಬೇ ಚಿತ್ತ ಶಕ್ತಿ ಗುಡಾಕ್ ವೆಡಿಕರಣ ಕಾರಣ
7: ಮಾರಯ ಪರದವನ್ನ ಪುಳುವಂ ಬಲವತ್ಮ ತನ ತಮೈ ವಜಿರಾಸ
8: ಅಮ್ಮ ರೆಕ್ಕ ವಗೆ ಕೌದ ರಕಿನ್ನಿ ತಾತ್ತ ರೆಕ್ಕ ವಗೆ ಕೌದ ರಕಿನ್ನಿ ಪುತ
9: ತಮನ್ ತಮಂಗೆ ಸಸರ ಗೆನಿ ಹಿತಲ ಕರಣ ಪಿಂಕಂ ಪಿಂ ಒತುನಿ ಕರಣು ನಂದು ವೆನ್ನ
5: ದಿವೈನೆ ಚಿರ ಪ್ರಕಟಮ ಯತಿವರ ಸರಿನ್ ಬುದ್ಧು ಬನ ಅಹನ ಹೋರಾವ
3: ನಿತ್ಯಫಿಂ ಧರ್ಮ ದಕ್ಷಿಣ
5: ಹೆಮ್ಮದಾಮ ರೇ ನವೆಯಟ ರೇಡಿಯೋ ವಲಂಗ ರಟ್ಟಮ ಬನ ಅಹನ ವಿಲಾವ